ಕ್ಷೀರಂ ಗೃಹಂ ಪೂಜಾತೆ ವಿಷಯೋಪಭೋಗರಸನ ನಿಂದ್ರಾಸಮಾಧಿ ಸ್ಥಿತಿ ಸಂಸಾರಂ ಪದಯೋ ಪ್ರದಕ್ಷಿಣ ವಿಧಿ ಸ್ತೋತ್ರಾಣಿ ಸರ್ವಗಿರೋ ಯತ್ಕರ್ಮಂ ಕರೋಮಿ ತತ್ತೆದಖಿಲಂ ಸಂಭೋ ತತಾರಾಧನಂ ಕರುಣತರಂ ಕೃತಂ ವಾ ಕಾಯಜಂ ಕರ್ಮಜಂ ವಾ ಶರಣನಯನಜಂ ವಾ ಮಾನಸಾಪರಾಧಂ